0: ಆತನ ನಿಗುಂ ಸಲ್ಯಲ ಸೈಲ
1: ಹುಡುಗರಿ ಮನ್ಸನ್ ಮನ್ಸ ರೂಪ ಕರ್ಕೆಲೋ ಮಾಡುದು ಮತ್ತೆ ನಿಧನ್ ಚಾತುರ್ ಪಾಸ್ ಮಂತಜ್ಗಿ
0: ತಸ ಮಲ ಕಾಯ್ತಿರಿ ಆಶೀರ್ವಾದ ಬಾವ
1: ಭಗವಂತ ಮೀ ತುಮಾರ ಮಾಜಾ ಜಾವಳೆ ಮಧ್ಯ ಸಾಮಾನು ಗೆಟ್ಲ
0: ಸರ್ ಮಲ ಕಾಯ್ತಿರಿ ಆಶೀರ್ವಾದ
1: ಮಲ ಕಾಯ್ತು ಹೊರತು ಜಾವ ಮನುಷ್ಯನ ತ್ಯಾ ಕಾಯ್ಕೆಲ
0: ಯಾ ಹೇಳಿಲ್ಲ ಮಹಾರಾಜ ನರ ಕ್ಯಾ ಸಾಧನ
1: ಕಾಯ್ಕೆಲ ಮಾಡಿ ಮಾಗಿಲ್ಲಿ ಭೋಲಾ ದೇವ್ ಶಂಕರ್.